0: ಕಟ್ಟಿಲ್ಲ ಕಟ್ಟಿ ಸೈಸನು ಇನ್ನಿ ಹಿಡಿಮೆ ಪಿಕ್ಕರ್ ತಿನ್ಸುದು ಇನ್ನಿ ಹಿಡಿಮೆ ಪಿಕ್ಕರ್ ತಿನ್ಸುದು
1: ಮೋ ರಾಜ ಹುಚ್ಚು ತಿನಿ ಪೋನಿ ತಿವನ ರಾಣಿ ಉನ್ನೆ ಚಟಿ ಖಾಂಬ ಚುಟ್ಟಿ ಕಹಾನಿ ಬನೌಲ ಪ್ರಿನ್ಸೆಸ್ ಚಾಮಿ ಕರಿ ಕರಿ ವಿಷ ದಿನೆ ಕಸ್ತು ತಿಮ್ರು ಪ್ರಾಣಿ ಅಪ ನಚಾಉನ ಪರ ಪರ ಚಾಮಿ ಚಾಮಿ ಮನ ನಚಿಕ ಅವಕಾ ಕಿನ ಹುಚ್ಚು ಪಾನಿ ಪಾನಿ ಪೈಸ ಠಂಕಿತ ಗಾಚ ಅಪ ಸುಹನ್ನೆ ಪಹೋ ಕಿ ಮನ ಮಿಲ ಸಾತಿ ಮಲ ರೋಜ್ನೆ ಪಹೋ ಕಿ

ಕಟ್ಟಿಲ್ಲ ಕಟ್ಟಿ ಸೈಸನು ಇನ್ನಿ ಹಿಡಿಮೆ ಚಿಕ್ಕರ್ ತಿನ್ಸುದು ಇನ್ನಿ ಹಿಡಿಮೆ ಚಿಕ್ಕರ್ ತಿನ್ಸುದು ಮೋ ರಾಜ ಹುಚ್ಚಿತ್ತ.